0: ನಾಡೆ
1: ನಾನಾ ಮಸ್ತು ಬಡ ನಮ್ಮ ಶುಳೆ ಶುಣ್ಣೆ ತುನೆ ಅಚ್ಚಡ ಮಾರೆ ಮಸ್ತು ಬಡ ನಮ್ಮ ಶುಳೆ ಶುಣ್ಣೆ ತುನೆ ಅಚ್ಚಡ ಮಾರೆ
0: ಆಹಾಹಾ